ಮ್ಯೂಸಿಕಲಿ ಯಾಸ್ ಆಕಾಶವಾಣಿ ಎಫ್ ಎಮ್ ರೇನ್ಬೋ ಇಷ್ಟನು ಸದಾಬಹಾರ್ ಫಿಲ್ಮಿಗೆ ತಂಚ ಯಾ ಕರೆಯೇನ್ ತುಮಕ ಮಾಯ ಮೊಗಾಸು ಯೋ ಕಾರ್ ಭೇಟೇತ ಇಷ್ಟನು ಹೇ ಪೈಲೇ ಸದಾಬಹಾರ್ ಗೀತ ಧರ್ಮಾತ್ಮಾ ಯಾ ಫಿಲ್ಮಾ ಖಾತೀರ್ ಮುಕೇಶ್ ಆಣಿ ಕಂಚನ್ ಕಲ್ಯಾಣ್ಜಿ ಆನಂದ್ಜಿ ಹಂಚೆ ಸಂಗೀತ ಯಾ ಗೀತಾ ಖಾತೀರ್ ಕ್ಯಾ ಖೂಬ್ ಲಗ್ತಿ ಹೋ ಬಡಿ ಸುಂದರ್ ದಿಖ್ತಿ ಹೋ.